ಮಾತಿನ ಮಮ್ಮರಾಜ ಮಾಲಿಕ್ ತಾವು ಬಸಲೇಸ್ ಎಲ್ಲ ಹಮ್ಮನ ಕೋ ಬಿಗರ್ಬಿ ಮೆಟ್ಟೆಲ್ಲ ಬ್ಲೇಸ್ ಜಂಗಿ ಸೆ ಗಾಂಜಿ ಬಯಂದಲೇನ್ ಬಿಕೋ ಗಾ